0: ಟೌನ್. ಸಲಾಮ್ ಬಿಟ್ಟು ಚಿಲ್ಲಂ ಬಿಟ್ಟು ಮನದೇ ಪ್ಲೇಸ್. ಇನ್ನು ಮಾರು ಎಲ್ಲ ಕೊಟ್ಟಿ ಪೆಂಚ್ ಜರ ದೋಸು.
1: Hey, don't stop dancing. Puna galu loading.